ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಮೆಗಾಹರ್ಟ್ಸ್ ವಿತ್ ಮೀ ಆರ್ ಜೆ ನಮ್ರತಾ. ಟೀ ಇಸ್ ನಾಟ್ ಜಸ್ಟ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಲವ್ಡ್ ಬೇವರೇಜಸ್, ಇಟ್ ಇಸ್ ಆಲ್ಸೋ ಅ ಮ್ಯಾಸಿವ್ ಇಂಡಸ್ಟ್ರಿ ದ್ಯಾಟ್ ಸಪೋರ್ಟ್ಸ್ ಮಿಲಿಯನ್ಸ್ ಆಫ್ ಪೀಪಲ್ ಗ್ಲೋಬಲಿ. ಇಂಡಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್, ಆ್ಯಂಡ್ ಸ್ಟೇಟ್ಸ್ ಲೈಕ್ ಅಸ್ಸಾಂ, ವೆಸ್ಟ್ ಬೆಂಗಾಲ್, ತಮಿಳ್ನಾಡು ಆ್ಯಂಡ್ ಕೇರಳ ಪ್ಲೇ ಅ ಮೇಜರ್ ರೋಲ್ ಇನ್ ಟೀ ಕಲ್ಟಿವೇಷನ್. ದ ಟೀ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ಸ್ ಸಿಗ್ನಿಫಿಕೆಂಟ್ಲಿ ಟು ಎಂಪ್ಲಾಯ್ಮೆಂಟ್, ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್ ವೆರ್ ಥೌಸಂಡ್ಸ್ ಆಫ್ ವರ್ಕರ್ಸ್ ಆರ್ ಇನ್ವಾಲ್ವ್ಡ್ ಇನ್ ಪ್ಲಕ್ಕಿಂಗ್, ಪ್ರಾಸೆಸಿಂಗ್, ಪ್ಯಾಕೇಜಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟಿಂಗ್ ಟೀ ಎವ್ರಿ ಸಿಂಗಲ್ ಡೇ. ವುಮೆನ್ ಫಾರ್ಮ್ ಅ ಹ್ಯೂಜ್ ಪಾರ್ಟ್ ಆಫ್ ದ ವರ್ಕ್ ಆ್ಯಂಡ್ ಆರ್ ಕನ್ಸಿಡರ್ಡ್ ದ ಬ್ಯಾಕ್ ಬೋನ್ ಆಫ್ ದ ಟೀ ಪ್ಲಾಂಟೇಷನ್ಸ್ ಇನ್ ಮೆನಿ ರೀಜನ್ಸ್. ಸೊ ಟುಡೇ ಆನ್ ಇಂಟರ್ನ್ಯಾಷನಲ್ ಟೀ ಡೇ, it's not only about celebrating tea as a drink but also appreciating millions of hands behind every refreshing cup. Stay tuned to FM Rainbow 101.9.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ವಿತ್ ಮೀ ಆರ್ ಜೆ ನಮ್ರತಾ. ಪೇರೆಂಟ್ಸ್ ಪ್ಲೇ ಅ ಮೇಜರ್ ರೋಲ್ ಇನ್ ಶೇಪಿಂಗ್ ಚಿಲ್ಡ್ರನ್ಸ್ ಕಾನ್ಫಿಡೆನ್ಸ್. ಎವ್ರಿ ಚೈಲ್ಡ್ ವಿಲ್ ಬಿ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಇನ್ ದೇರ್ ಓನ್ ವೇ. ಸಮ್ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ಸಮ್ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್, ಸಮ್ ಇನ್ ಸೈನ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪೇರೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎನ್ಕರೇಜ್ ದ ಚೈಲ್ಡ್ಸ್ ಇಂಟ್ರೆಸ್ಟ್ instead of just focusing on marks alone. Today, career options are much wider than before. When students feel motivated and supported, they feel creative and confident. Along with guidance, trust and encouragement are equally important. When parents support their children's dreams, they not only perform better, they also grow into happier and stronger individuals. This is me, Namrata. You're listening to show called Namaste, Hello, Aadab. Rainbow ke saath hai life rangeen. Stay tuned.

ಈ ಚಾಯ್ ಚಮಕ್ಕು ಲೇ ಚೂಡರಾ ಭಾಯ್, ಏ ಚಾಯ್ ಖರೀದು ಲೋ ಚೀಪುರಾ ಭಾಯ್, ಈ ಚಾಯ್ ಖುಷಿಲನೇ ಚೂಪುರಾ ಭಾಯ್, ಏ ಚಾಯ್ ಗರೀಬು ಕಿ ವಿಂದುರಾ ಭಾಯ್, ಈ ಚಾಯ್ ನವಾಬು

0: ಕುಶ್ ತೊ ಕರ್ ಜಿಂದಗಿ ಹೈ ಬಹುತ್ ಮುಖ್ತಸರ್, ಜಿಂದಗಿ ಹೈ ಬಹುತ್ ಮುಖ್ತಸರ್, ಸಾಮನೆ ಕುಛ್ ಹೈ ಪೀಚೆ ಹೈ ಕುಛ್. ಅರ್ಜ್ ಕರ ಸಾಮನೆ ಕುಛ್ ಹೈ ಪೀಚೆ ಹೈ ಕುಛ್, ಸಾರಿ ದುನಿಯಾ ಫರೇಬೆ ನಜರ್, ಸಾರಿ ದುನಿಯಾ ಫರೇಬೆ ನಜರ್. ಸಾಮನೆ ಕುಛ್ ಹೈ ಪೀಚೆ ಹೈ ಕುಛ್, ಸಾರಿ ದುನಿಯಾ ಫರೇಬೆ ನಜರ್. ಶೇರ್ ದೇಖಿ, ಇಸ್ಕೆ ಅತ್ರಾಫ್ ನೇಕಿ ಬದಿ, ಇಸ್ಕೆ ಅತ್ರಾಫ್ ನೇಕಿ ಬದಿ, ಆದಮಿ ಮರ್ಕಜ್ ಖೈರ್ ಶರ್, ಆದಮಿ ಮರ್ಕಜ್ ಖೈರ್ ಶರ್, ಇಸ್ಕೆ ಅತ್ರಾಫ್ ನೇಕಿ ಬದಿ, ಆದಮಿ ಮರ್ಕಜ್ ಖೈರ್ ಶರ್. ಕ್ಯಾ ಹುವಿ ಉನ್ಕೆ ಜೇರ ಖದಮ್, ಕ್ಯಾ ಹುವಿ ಉನ್ಕೆ ಜೇರ ಖದಮ್, ಕಹಕಶಾ ಬನ್ ಗಯಿ ರಹ ಗುಜರ್, ಕಹಕಶಾ ಬನ್ ಗಯಿ ರಹ ಗುಜರ್. ಢೂಂಡನೆ ಉಸ್ಕೋ ನಿಕಲಾ ಹೈ ಚಾಂದ, ಢೂಂಡನೆ ಉಸ್ಕೋ ನಿಕಲಾ ಹೈ ಚಾಂದ, ಹೈ ಸಮಂದರ್ ಮೇ ಮದ್ದೋ ಜಜರ್.
1: ವಾಹ್ ವಾಹ್,
2: ನಿಕಲಾ ಹೈ ಚಾಂದ್
0: ಜಿ, ಢೂಂಡನೆ ಉಸ್ಕೋ ನಿಕಲಾ ಹೈ ಚಾಂದ್, ಹೈ ಸಮಂದರ್ ಮೇ ಮದ್ದೋ ಜಜರ್. ಆಪ್ ಸಾರೇ ಶೋರಾ ಕಿ ನಜರ್ ಕರ ರಹಾ ಹೂಂ ಏಕ ಶೇರ್ ಖಾಸ್ ತೌರ್ ಪರ್. ಬೂಢೆ ಶೋರಾ ಕಿ ಗಜಲೇ ಜವಾ, ಬೂಢೆ ಶೋರಾ ಕಿ ಗಜಲೆ ಜವಾ, ಸೂಖೆ ಪೇಡೋ ಪೆ ಬರ್ಗೋ ಸಮರ್. ಬೂಢೆ ಶೋರಾ ಕಿ ಗಜಲೆ ಜವಾ, ಸೂಖೆ ಪೇಡೋ ಪೆ ಬರ್ಗೋ ಸಮರ್. ತಾಹಿರ್ ಇನ್ಸಾನ್ ದುನಿಯಾ ಕೆ ಸಬ್, ತಾಹಿರ್ ಇನ್ಸಾನ್ ದುನಿಯಾ ಕೆ ಸಬ್, ಕಾಶ್ ಹೋ ಜಾತೆ ಶೀರೋ ಶಕರ್. ತಾಹಿರ್ ಇನ್ಸಾನ್ ದುನಿಯಾ ಕೆ ಸಬ್, ಕಾಶ್ ಹೋ ಜಾತೆ ಶೀರೋ ಶಕರ್. ಬೂಢೆ ಶೋರಾ ಕಿ ಗಜಲೆ ಜವಾ, ಸೂಖೆ ಪೇಡೋ ಪೆ ಬರ್ಗೋ ಸಮರ್.
1: ವಾಹ ವಾಹ, ಬಹುತ್ ಖೂಬ್. ಯೇ ಥೇ ಜನಾಬ ತಾಹಿರ್ ಗುಲ್ಶನಾಬಾದಿ ಜೊ ಅಪ್ನಾ ಖೂಬ್ಸೂರತ್ ಕಲಾಮ್ ಸುನಾ ರಹೇ ಥೇ ಕಿ ಜಿಂದಗಿ ಹೈ ಬಹುತ್ ಮುಖ್ತಸರ್. ಆಯೇ ಸಾಮಿನ್ ಮೊಹತರಮ್, ಮುಶಾಯರೆ ಕೆ ಇಖ್ತಿತಾಮ್ ಮೇ ಆಜ್ ಕಿ ಇಸ್ ಮಹಫಿಲ್ ಕೆ ಸದ್ರ ಮುಶಾಯರಾ ಡಾಕ್ಟರ್ ರೌಫ್ ಖೈರ್ ಸಾಹಬ್ ಸೇ ಮೇ ಅದಬನ್ ಮುಲ್ತಮಿಸ್ ಹೂಂ. ಸರದಿ ಕಲಾಮ್ ಸೇ ನವಾಜೇ ಡಾಕ್ಟರ್ ರೌಫ್ ಖೈರ್ ಸಾಹಬ್.
3: ಅಹ್ಬಾಬ್ ಕಿ ಮೊಹಬ್ಬತೆ ಹೈ ಇನ್ಕಿ ನಜರ್ ಗಜಲೆ ಕರ ರಹಾ ಹೂಂ ದೋ ತೀನ್. ಸಾಮಿನ್ ಮೊಹತರಮ್, ಗಜಲ್ ಕಾ ಮತಲಾ ಪೇಶ್ ಕರ್ತಾ ಹೂಂ. ಗಜಲ್ ಕಾ ಮತಲಾ ಹೈ, ಅರ್ಜ್ ಕಿಯಾ ಹೈ, ಛೋಟಾ ಹೈ ಬಡಾ ಬೋಲ್ ಅಗರ್ ಬೋಲ್ ರಹಾ ಹೈ, ಛೋಟಾ ಹೈ ಬಡಾ ಬೋಲ್ ಅಗರ್ ಬೋಲ್ ರಹಾ ಹೈ, ಇಸ್ ತರಹ ತೋ ಪೋಲ್ ಅಪ್ನಿ ಹೀ ವೋ ಖೋಲ್ ರಹಾ ಹೈ, ಇಸ್ ತರಹ ತೋ ಪೋಲ್ ಅಪ್ನಿ ಹೀ ವೋ ಖೋಲ್ ರಹಾ ಹೈ. ಛೋಟಾ ಹೈ ಬಡಾ ಬೋಲ್ ಅಗರ್ ಬೋಲ್ ರಹಾ ಹೈ, ಇಸ್ ತರಹ ತೋ ಪೋಲ್ ಅಪ್ನಿ ಹೀ ವೋ ಖೋಲ್ ರಹಾ ಹೈ. ಮೀಜಾನ್ ಮೇ ಗೌಹರ್ ತೋ ಯೇ ಅನ್ಮೋಲ್ ರಹಾ ಹೈ, ಮೀಜಾನ್ ಮೇ ಗೌಹರ್ ತೋ ಯೇ ಅನ್ಮೋಲ್ ರಹಾ ಹೈ, ದಿಲ್ ಗಮ್ ಕೋ ಸರೆ ನೋಕೆ ಮಿಜಾ ತೋಲ್ ರಹಾ ಹೈ, ದಿಲ್ ಗಮ್ ಕೋ ಸರೆ ನೋಕೆ ಮಿಜಾ ತೋಲ್ ರಹಾ ಹೈ, ಮೀಜಾನ್ ಮೇ ಗೌಹರ್ ತೋ ಯೇ ಅನ್ಮೋಲ್ ರಹಾ ಹೈ. ಅರೆ ದಿಲ್ ಗಮ್ ಕೋ ಸರೆ ನೋಕೆ ಮಿಜಾ ತೋಲ್ ರಹಾ ಹೈ. ಶೇರ್ ದೇಖಿಯೇ ಕಿ ಹಾಥೋ ಮೇ ಹೈ ಇಸ್ಕೆ ಕಭಿ ಪೈರೋ ಮೇ ಹೈ ಉಸ್ಕೆ, ಹಾಥೋ ಮೇ ಹೈ ಇಸ್ಕೆ ಕಭಿ ಪೈರೋ ಮೇ ಹೈ ಉಸ್ಕೆ, ಗೋಲಾ ಭಿ ಸಿಯಾಸತ್ ಕಿ ತರಹ ಗೋಲ್ ರಹಾ ಹೈ, ಗೋಲಾ ಭಿ ಸಿಯಾಸತ್ ಕಿ ತರಹ ಗೋಲ್, ಹಾಥೋ ಮೇ ಹೈ ಇಸ್ಕೆ ಕಭಿ ಪೈರೋ ಮೇ ಹೈ ಉಸ್ಕೆ, ಹಾಥೋ ಮೇ ಹೈ ಇಸ್ಕೆ ಕಭಿ ಪೈರೋ ಮೇ ಹೈ ಉಸ್ಕೆ, ಹಾ ಗೋಲಾ ಭಿ ಸಿಯಾಸತ್ ಕಿ ತರಹ ಗೋಲ್ ರಹಾ ಹೈ. ಶತರಂಜ್ ಕೆ ಮೊಹರೆ ಹೈ ತೋ ಕಾಬೂ ಮೇ ಹೈ ವರ್ನಾ ಶೇರ್ ದಿಯೇ, ಅರೆ ಶತರಂಜ್ ಕೆ ಮೊಹರೆ ಹೈ ತೋ ಕಾಬೂ ಮೇ ಹೈ, ಕಾಬೂ ಮೇ ಹೈ ವರ್ನಾ ಹಾಥಿ ಹೋಕೆ ಅಬ ಊಂಟ್ ಹೋ ಬೇಡೋಲ್ ರಹಾ ಹೈ, ಹಾಥಿ ಹೋಕೆ ಅಬ ಊಂಟ್ ಹೋ ಬೇಡೋಲ್ ರಹಾ ಹೈ. ಶತರಂಜ್ ಕೆ ಮೊಹರೆ ಹೈ ತೋ ಕಾಬೂ ಮೇ ಹೈ ವರ್ನಾ ಹಾಥಿ ಹೋಕೆ ಅಬ ಊಂಟ್ ಹೋ ಬೇಡೋಲ್ ರಹಾ ಹೈ. ಶೇರ್ ದೇಖಿಯೇ, ಶೇರ್ ಬಹುತ್ ಮಾನಾಖಿಜ್ ಹೈ, ಇಕ್ವಾ ಕಿ ರಿಯಾಯತ್ ಹೋ ತೋ ಲಖವಾ ನಹೀ ಹೋತಾ, ಇಕ್ವಾ ಕಿ ರಿಯಾಯತ್ ಹೋ ಲಖವಾ ನಹೀ ಹೋತಾ, ಅಬ್ ಝೋಲ್ ಭಿ ವಲ್ಲಾಹ್ ಕಹಾಂ ಝೋಲ್ ರಹಾ ಹೈ, ಅಬ್ ಝೋಲ್ ಭಿ ವಲ್ಲಾಹ್ ಕಹಾಂ ಝೋಲ್ ರಹಾ, ಇಕ್ವಾ ಕಿ ರಿಯಾಯತ್ ಹೋ ತೋ ಲಖವಾ ನಹೀ ಹೋತಾ, ಅಬ್ ಝೋಲ್ ಭಿ ವಲ್ಲಾಹ್ ಕಹಾಂ ಝೋಲ್ ರಹಾ ಹೈ. ಶೇರ್ ದೇಖಿಯೇ, ಅರ್ಜ್ ಕರ್ತಾ ಹೂಂ ಕಿ ಕಿರ್ದಾರ್ ಭಿ ಮಂಜರ್ ಭಿ ಬದಲ್ ಜಾಯ ಭಲೆ ಹಿ, ಕಿರ್ದಾರ್ ಭಿ ಮಂಜರ್ ಭಿ ಬದಲ್ ಜಾಯ ಭಲೆ ಹಿ, ಅರೆ ಮೇರಾ ತೋ ಡ್ರಾಮೆ ಮೇ ಅಹಮ್ ರೋಲ್ ರಹಾ ಹೈ.